ಪ್ರಾಣಿ ಸೈಸಂತೆ ನೀವು ಅಂಕಿ ಎಲ್ಲರಿಗೂ ಸುನಕ್ತೋ ಕಾ ತನುಕನಗೆಯು ಬಂಗೇರಿ ಅಂತಾನ.